0: ಉಭಯಪಿ ವಿಧೇಯಕೆ ನೀಟ ವಿಪ್ರತಿಪತ್ತಿಮಧಿಕೃತ್ಯ ವಿಪಕ್ಷಸ್ಯ ಕೋಲಾಹಲ ಮಧ್ಯೆ ಚರ್ಚಾಂ ವಿನೈವ ಪಾರಿತೆ. ಕಾರ್ಯಸಮಾಪ್ತ್ಯನಂತರಂ ಲೋಕಸಭಾ ಶ್ವಃ ಯಾವತ್ ಸ್ಥಗಿತಾ ಅಭವತ್. ಝಾರಖಂಡ ರಾಜ್ಯ ಛಾತ್ರಾನ್ ವಿರುದ್ಧ ಆರಕ್ಷಕಾಣಾಂ ಬಲಪ್ರಯೋಗ ಪ್ರಕರಣೆ ಅದ್ಯ ಎನ್ಡಿಎ ಸಂಯುತೇ ಸಾಂಸದಾಃ ಸಂಸತ್ ಪರಿಸರೆ ಪಥಸಂಚಲನಂ ಅಕುರ್ವನ್. ಸಾಂಸದಾಃ ಕರೇಷು ಫಲಕಾನಿ ಧೃತವಂತಃ. ಯೇಷು ಆರೋಪಃ ಆಸೀತ್ ಯತ್ ಸರ್ವಕಾರಸ್ಯ ಆಶ್ವಾಸನಾನಂತರಮಪಿ ವಿಪಕ್ಷಃ ಚರ್ಚಾಂ ಪರಿಹರತಿ. ಪಥಸಂಚಲನಮಿದಂ ಮಂಗಲ ಮಿಲನ್ ಇತಿ ಎನ್ಡಿಎ ಸಂಸದೀಯ ದಲಸ್ಯ ಉಪವೇಶನಾತ್ ಪರಂ ಅಭವತ್. ಕೇಂದ್ರೀಯ ಮಂತ್ರಿ ಅನುಪ್ರಿಯಾ ಪಟೇಲ ವಿಪಕ್ಷಂ ಸಂಸದ್ ಕಾರ್ಯಾಚರಣೆ ಬಾಧಾಂ ಉತ್ಪಾದಯಿತುಂ ಆರೋಪಿತವತಿ. ವಾರ್ತಾಹರೈಃ ಸಹ ಸಂಭಾಷಮಾಣಾ ಸಾ ಪ್ರಾವೋಚತ್ ಯತ್ ವಿಪಕ್ಷಸ್ಯ ಯಾಚನಾಃ ಸ್ವೀಕೃತಾಃ ತಥಾಪಿ ವಿಪಕ್ಷೀಯ ದಲಾನಿ ಚರ್ಚಾಯೈ ತತ್ಪರಾಣಿ ನೈವ ಸಂತಿ.
1: ಪೇಪರ್ ಲೀಕ್ ಕೋ ಲೇಕರ್ ಭೀ ಜೋ ತಮಾಮ್ ಬಾತೇ ಹುಯಿ ಸರ್ಕಾರ ನೆ ಹರ್ ಮಾಂಗ್ ಕೋ ಸ್ವೀಕಾರ್ ಕಿಯಾ ಏಕ್ ನಯಾ ಕಡಾ ಕಾನೂನ್ ಬನಾಯಾ. ಗೃಹ ಮಂತ್ರಿ ಜೀ ಕೆ ವಕ್ತವ್ಯ ಕೋ ಲೇಕರ್ ಲಗಾತಾರ್ ಯೇ ಮಾಂಗ್ ಕರ್ತೇ ರಹೇ ಹೈ ಔರ್ ಹಮಾರಿ ಸರ್ಕಾರ್ ನೆ ಸ್ಪಷ್ಟ ಕಿಯಾ ಹೈ. ಮಾನ್ಯ ಗೃಹ ಮಂತ್ರಿ ಜೀ ಸದನ್ ಕೆ ಅಂದರ್ ಅಪನೆ ಚರ್ಚಾ ಭೀ ಕರ್ನಾ ಚಾಹತೇ ಹೈ, ಅಪನಿ ಬಾತ್ ಭೀ ರಖನಾ ಚಾಹತೇ ಹೈ, ಲೇಕಿನ್ ಯೇ ಸುನ್ನೆ ಕೆ ಲಿಯೆ ತಯಾರ್ ನಹೀ ಹೈ, ಚರ್ಚಾ ಮೇ ಭಾಗ್ ಲೇನೆ ಕೆ ಲಿಯೆ ತಯಾರ್ ನಹೀ ಹೈ. ಇನ್ಕಾ ಏಕ್ ಹೀ ಮಕ್ಸದ್ ಹೈ ಕಿ ಸದನ್ ಕೋ ಬಾಧಿತ್ ಕರ್ನಾ ಹೈ.
0: ಸರ್ವಕಾರೇಣ ಉಕ್ತಂ ಯತ್ ಭಾರತೀಯ ಋತು ವಿಜ್ಞಾನೇನ ಸಹ ಘನಿಷ್ಠ ಸಮನ್ವಯೇನ ಪ್ರವರ್ಧಮಾನಾಯಾಃ ಪ್ರಾವೃಡ್ ಸ್ಥಿತೇಃ ತಥಾ ಕ್ವಿಶೌ ಎಲ್ ನೀನೋ ಪ್ರಭಾವಸ್ಯ ಸಂಭಾವ್ಯ ದುಷ್ಪರಿಣಾಮಾನಾಂ ನಿರಂತರಂ ನಿರೀಕ್ಷಣಂ ಕ್ರಿಯತೆ. ಕೃಷಕ ತಥಾ ಕೃಷಿ ಕಲ್ಯಾಣ ರಾಜ್ಯ ಮಂತ್ರಿ ರಾಮನಾಥ ಠಾಕೂರಃ ಅದ್ಯ ಲೋಕಸಭಾಯಾಂ ಕಸ್ಯಚಿತ್ ಪ್ರಶ್ನಸ್ಯ ಲಿಖಿತ ಉತ್ತರೆ ಏತಾಂ ಸೂಚನಾಂ ಪ್ರಾದಾತ್. ತೇನ ಸಂಸೂಚಿತಂ ಯತ್ ಯೇಷು ದ್ವಿಚತ್ವಾರಿಂಶತೋತ್ತರ ತ್ರಿಂಶತ್ ಜನಪದೇಷು ಸಾಮಾನ್ಯತಃ ಅಲ್ಪವೃಷ್ಟಿಃ ಸಂಭಾವ್ಯತೆ ತೇಷಾಂ ರಾಜ್ಯಾನಾಂ ಕೃತೆ ಜನಪದ ಕೃಷಿ ಆಕಸ್ಮಿಕ ಯೋಜನಾಃ ಅದ್ಯತನೀಕೃತಾಃ ಸಂತಿ. ಮಂತ್ರಿಣಾ ಪ್ರಾಬೋಧಿ ಯತ್ ವಿಭಿನ್ನ ರಾಜ್ಯೇಭ್ಯಃ ದ್ವಿಸಪ್ತತ್ಯಧಿಕೈಕಶತಲಕ್ಷಾಧಿಕ ಕ್ವಿಂಟಲ ಮಿತ ಬೀಜಾನಾಂ ಯಾಚನಾಯಾಃ ಪ್ರತ್ಯುತ್ತರೆ ಪರ್ಯಾಪ್ತ ಮಾತ್ರಾಯಾಂ ಬೀಜಾನಾಂ ಸಂಪೂರ್ತಿಃ ಸುನಿಶ್ಚಿತಾ. ಶ್ರೀ ಠಾಕೂರೇಣ ಜ್ಞಾಪಿತಂ ಯತ್ ಕೇಂದ್ರೀಯ ಜಲಾಯೋಗಃ ರಾಜ್ಯ ಪ್ರಶಾಸನಾನಿ ಚ ಜಲಾಶಯಾನಾಂ ಸರ್ವೋತ್ತಮಾಯ ಉಪಯೋಗಾಯ ತಥೈವ ದಕ್ಷ ಸೇಚನ ವಿಧೀನಾಂ ಉತ್ಕರ್ಷಾಯ ಪೂರ್ವಯೋಜನಾಃ ರಚಯಿತುಂ ಉಪದಿಷ್ಟಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ನವದಿಲ್ಯಾಂ ಅವದತ್ ಯತ್ ಅರುಣಾಚಲ ಪ್ರದೇಶಃ ಭಾರತಸ್ಯ ಅವಿಭಾಜ್ಯಂ ಅಭಿನ್ನಂ ಚ ಅಂಗಮಸ್ತಿ. ಏತತ್ ಶಾಶ್ವತ ಸತ್ಯಂ ಕೇನಾಪಿ ಪರಿವರ್ತಯಿತುಂ ನ ಶಕ್ಯತೆ. ತೇನೋಕ್ತಂ ಯತ್ ಚೀನ ದೇಶೇನ ಸಹ ಸೀಮಾ ವಿವಾದೇಷು ಭಾರತಂ ಅಹೋರಾತ್ರಂ ಏತಾನ್ ವಿಷಯಾನ್ ಅತಿಗಂಭೀರತಯಾ ಪಶ್ಯತಿ. ತತ್ರ ಚ ಶಾಂತೇಃ ಸ್ಥಿರತಾಯಾಃ ಚ ಸ್ಥಾಪನಂ ರಾಷ್ಟ್ರಸ್ಯ ಪ್ರಾಥಮಿಕಂ ಉದ್ದೇಶ್ಯಮಸ್ತಿ. ಅತ್ರಾವಸರೆ ಜಯಸವಾಲಃ ಅಸೂಚಯತ್ ಯತ್ ಭಾರತೇನ ದ್ವಿಪಕ್ಷೀಯ ವಾರ್ತಾಯೈ ಅಥ ಚ ದಿಲ್ಯಾಂ ಆಯೋಜ್ಯಮಾನಸ್ಯ ಬ್ರಿಕ್ಸ್ ಔಟ್ರೀಚ್ ಸತ್ರಸ್ಯ ಕೃತೆ ಬಂಗಾಲದೇಶಸ್ಯ ಪ್ರಧಾನಮಂತ್ರಿಣೆ ತಾರಿಕ್ ರಹಮಾನ್ ಮಹೋದಯಾಯ ಔಪಚಾರಿಕಂ ನಿಮಂತ್ರಣಂ ಪ್ರೇಷಿತಂ. ಹ್ಯಃ ಬಾಂಗ್ಲಾದೇಶೆ ಭಾರತೀಯೋಚ್ಚಾಯುಕ್ತಃ ತೇನ ಸಹ ಶಿಷ್ಟಾಚಾರ ಮೇಲನಂ ಅಕರೋತ್ ಯತ್ರ ಉಭಯೋಃ ದೇಶಯೋಃ ಪರಸ್ಪರ ಹಿತ ವಿಷಯೇಷು ವಿಮರ್ಶೋ ಜಾತಃ. ಪಾಕ ಅಧಿಕೃತ ಜಮ್ಮು ಕಾಶ್ಮೀರೇ ಪಾಕಿಸ್ತಾನಿ ಅತ್ಯಾಚಾರಸ್ಯ ವಿರೋಧೆ ಅಗಸ್ತ ಮಾಸಸ್ಯ ತ್ರಯೋದಶ ದಿನಾಂಕತಃ ವೈಶ್ವಿಕಾಃ ಪ್ರತಿರೋಧಾಃ ಭವಿಷ್ಯಂತಿ. ಅವಾಮಿ ಆಕ್ಷನ್ ಕಮಿಟಿ ಸಂಘಟನೇನ ಅಗಸ್ತ ಮಾಸಸ್ಯ ಚತುರ್ದಶ ದಿನಾಂಕಃ ಕೃಷ್ಣ ದಿವಸತ್ವೇನ ಉದ್ಘೋಷಿತಃ. ಷಷ್ಟ್ಯಧಿಕ ಜನಾನಾಂ ಹತ್ಯಾಂ ಸಹೈವ ಪಂಚಶತೋಪ್ಯಧಿಕ ಜನಾನಾಂ ಆಘಾತಮಧಿಕೃತ್ಯ ಪಾಕಿಸ್ತಾನಿ ದೂತಾವಾಸಾನಾಂ ಪುರತಃ ಪ್ರದರ್ಶನಸ್ಯ ಯೋಜನಾ ಅಸ್ತಿ. ನಾಸಾ ಸಂಸ್ಥೆಯ ಚಂದ್ರಾಧಾರ ಕಾರ್ಯಕ್ರಮೆ ಇಸ್ರೋ ಸಂಸ್ಥಾ ಸಹಭಾಗಿ ಭವಿತುಂ ಆಮಂತ್ರಿತ. ಬೆಂಗಳೂರು ನಗರೆ ಭಾರತ ಅಮೆರಿಕಾ ಅಂತರಿಕ್ಷ ಕಾರ್ಯದಲಸ್ಯ ನವಮ್ಯಾಂ ಗೋಷ್ಠ್ಯಾಂ ಇಸ್ರೋ ಅಧ್ಯಕ್ಷಃ ಡಾಕ್ಟರ್ ವಿ ನಾರಾಯಣನ್ ತಥಾ ಅಮೆರಿಕೀಯ ರಾಜದೂತಃ ಸರ್ಗಿಯೋ ಗೋರಃ ಭಾಗಂ ಅಗೃಹಿಣೀತಾಂ. ಅವಸರೆ ನಿಸಾರ್ ಅಭಿಯಾನಸ್ಯ ಸಫಲತಾಯಾಃ ಅನಂತರಂ ಆಗಾಮಿ ಮಾನವ ಅಂತರಿಕ್ಷ ಪ್ರೌದ್ಯೋಗಿಕೀಷು ಪರಸ್ಪರ ಸಹಯೋಗಸ್ಯ ವಿಸ್ತಾರಃ ಸ್ವೀಕೃತಃ. ಋತುವಿಜ್ಞಾನ